0: ಸೌರಿ ನಿಧನಿ ಪ ಮಪ ಗಮ ನಿಧನಿ ಪ ಗಮ ರೇ ಸೌರಿ ರೇ ಸತ ರೇ ಸತ ಗಗ ಗಮ ರೇ ರೇ ಸತ
1: ನಿಧನಿ ಪ ಮಪ ಗಮ
0: ನಿಧನಿ ಪ ಮಪ ಗಮ
1: ನಿಧನಿ ಪ ಮಪ ಗಮ
0: ಪಾಸ್ಕೋಡಿ ಗಾಮ ಋತಮೆ ಗಾಮ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕರ್ ತಿನ್ನ ತರ್ಕರ್.